ಕೊಡ್ತಿ. ಪದನಿ ಸನಿದ ತಣತ ಜಂ ತಪ ಜುಣತ ಜಂ ಜಂ ಪದನಿ ಪದ ಪ ಜಂ ತ ಜಂ ಪಮ ತಣಗು ಜಂ ಜಂ ಪಮಪದಿಂ ತಗಿದ ನಿಧಮ ಜಂ ತರಿತ ಸನಿದ ಕುಕುಂ ತಗಿದ ಗರಿನಿ ತ ಜಂ ಪದನಿ ಸತ ಜಂ ತರಿಗಮ ತಗಿದ ಜಂ ಗರಿನಿ ತತರಿತ ಜಂ ರಿಗಮ ಪ ಪದ ತ ಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿ ನೀದ ಗಿಣತು ಸರಿಗಮ ಪದ ನೀ ಸಟಿತ ನೀದ